ಮೀರಿ ಸುಟ್ಟೆಯಾದಡೆ ನಿನಗೆ ವೀರ ಬಾಹುಗನಾಣೆ ಕದ್ದು ಸುಡಬಂದೆ ನಿನ್ನ ನಿಟ್ಟೆಲುವ ಮುರಿವನೆಂದು ರವಣಿಸಿ ಜರೆಯುತ್ತ ದಟ್ಟಿಸುತ ಬಂದು ಹಿಡಿದಿರ್ದ ಕಿಚ್ಚಂ ಕೆದರಿ ಮುಟ್ಟಿಗೆಯ ಮೇಲಿರ್ದ ಸುತನ ಹಿಂಗಾಲ್ ಬಿಡಿದು ಸೆಳೆದು ಬಿಸುಟಂ ಭೂಪನು ಬಿಸುಡದಿರು ಬಿಸುಡದಿರು ಬೇಡ ಬೇಡ ಕಡಕಡಾ ಹಸುಳೆ ನೊಂದಹನೆಂದು ಬೀಳ್ವವನ ನೆತ್ತಿ ತಕ್ಕಿಸಿಕೊಂಡು